ಸಮಸ್ವತ್ವಂ ಶೇಷಶೈಲ ಶಿಖಾಮಣೆ ಅಜ್ಞಾನಿನಾ ಮಯಾ ದೋಷಾನ ಶೇಷಾನ್ ವಿಹಿತಾನ್ ಖರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶೇಷ

ಯಜ್ಞಶತ್ತನತವತ್ಸಲ ಸರ್ವಶೇಷಿನ್ ಸ್ವಾಮೀನ್ ಸುಶೀಲ ಸುಲಭಾಶ್ರುತ ಪಾರಿಜಾತ ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನತವತ್ಸಲ.

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ರೇಖಾಮಯಧ್ವಜ ಸುಧಾಕಲಶಾತಪದ್ರವಜ್ರಾಂಬುಶಾಂಬುರುಹಕಲ್ಪಕ ಶಂಖ ಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ.

ಪ್ರಶಂಸೌ ಯೌ ಮಧ್ಯ ಉತ್ಸಹಿತಿ ಭೋಗ್ಯತಯಾಪ್ಯುಪಾತೌ ಭೂಯಸ್ತತೇತಿ ತವ ಪಾಣಿತಲ ಪ್ರತಿಷ್ಠೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಪಾರ್ಥಾಯತಃ ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ ಕರದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ.

ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತೃ ಮುನಿ ನಾಮ ದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತೃ ಮುನಿ ನಾಮ ದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣ.

0: ಬತುಕಮ್ಮ ಪೂಲ ಸೋಯಗಂ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗುಖದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ಡಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ವೆಲ್ಕಮ್ ಬ್ಯಾಕ್ ಲಿಸ್ನರ್, ಯು ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೇನ್ಬೋ 101.9, ರೇನ್ಬೋ ಇಟ್ಸ್ ಕಲರ್ ಟು ಯುವರ್ ಲೈಫ್. ಔರ್ ಹಮ್ ಸುನ್ ರಹೆ ಥೇ ಔರ್ ಬಾತ್ ಕರ್ ರಹೆ ಥೇ ಇನ್ಫಿನಿಟಿ ಡೇ ಕೆ ಬಾರೇ ಮೇ. ಯುನೋ ಹಮಾರಾ ರೇಡಿಯೋ ಭಿ ಕುಛ ಐಸಾ ಹಿ ಹೈ, ಇಸ್ ಸ್ಟೂಡಿಯೋ ಸೆ ನಿಕ್ಲಿ ಏಕ್ ಆವಾಜ್ ಹವಾ ಕೆ ಥ್ರೂ ಕಿಸಿ ಅನ್ನೋನ್ ಲಿಸ್ನರ್ ತಕ್ ಪಹುಂಚತಿ ಹೈ. ಔರ್ ಏಕ್ ಲೈನ್, ಏಕ್ ಜೋಕ್, ಏಕ್ ಸಾಂಗ್ ಕಿಸಿ ಕಾ ಮೂಡ್ ಬದಲ್ ಸಕ್ತಾ ಹೈ. ಯಹಿ ಹೈ ರೇಡಿಯೋ ಕಿ ಇನ್ಫೈನೈಟ್ ರಿಪಲ್, ಛೋಟಿ ಸಿ ಫ್ರೀಕ್ವೆನ್ಸಿ, ಕೌಂಟ್ಲೆಸ್ ಇಮೋಷನ್ಸ್. ಔರ್ ಆಜ್ ಕಾ ಥಾಟ್ ಭಿ ಸಿಂಪಲ್ ಹೈ, ಹಮೇಶಾ ಜೋ ಲೈಫ್ ಮೇ ಆಪ್ಕಿ ಲಿಮಿಟ್ ಹೋತಿ ಹೈ ವೋ ರಿಯಲ್ ನಹೀ ಹೋತಿ. ಕಭಿ ಕಭಿ ನಾ ವೋ ಲಿಮಿಟ್ ಕಿ ಜೋ ಲೈನ್ ಹೋತಿ ಹೈ ಆಪ್ನೆ ಖುದ್ ಡ್ರಾ ಕಿಯಾ ಹೈ. ಮ್ಯೂಸಿಕ್ ಸೀಖನಾ ಹೈ, ಅಭಿ ಸ್ಟಾರ್ಟ್ ಕರೋ. ಕಿಸಿ ಕೋ ಅಪಾಲಜಿ ದೇನಾ ಹೈ, ಅಭಿ ಭೇಜ ದೋ. ವೀಕೆಂಡ್ ಪ್ಲಾನ್ ಪೋಸ್ಟ್ಪೋನ್ ಹೋ ರಹಾ ಹೈ, ಆಜ್ ಹೀ ಏಕ್ ಸ್ಮಾಲ್ ಸ್ಟೆಪ್ ಲೇ ಲೋ. ಇನ್ಫಿನಿಟಿ ಕಾ ಮತಲಬ್ ಸಿರ್ಫ್ ಎಂಡ್ಲೆಸ್ ಟೈಮ್ ನಹೀ ಹೈ, ಎಂಡ್ಲೆಸ್ ಪಾಸಿಬಿಲಿಟೀಸ್ ಭೀ ಹೈ. ಹೈದರಾಬಾದಿ ಗಲಿಯೋ ಮೇ ಭಿ ಇನ್ಫಿನಿಟಿ ಹೈ, ಚಾರ್ಮಿನಾರ್ ಕೆ ಪುರಾನಿ ಕಹಾನಿಯೋ ಮೇ ಹೈ, ಫಿನಾನ್ಷಿಯಲ್ ಡಿಸ್ಟ್ರಿಕ್ಟ್ ಕೆ ನ್ಯೂ ಡ್ರೀಮ್ಸ್ ಮೇ ಹೈ, ಕಾಲೇಜ್ ಕೆ ಕ್ಯಾಂಟೀನ್ ಕೆ ಫ್ರೆಂಡ್ಶಿಪ್ ವಾಲಿ ಬಾತೋ ಮೇ ಹೈ, ಓಲ್ಡ್ ಸಿಟಿ ಕೆ ಕಿಚನ್ಸ್ ಕೆ ರೆಸಿಪೀಸ್ ಮೇ, ಹರ್ ಜಗ 8x8 ಕಾ ಮೆಸೇಜ್ ಹೈ. ಲೈಫ್ ಕೆ ಆಪ್ಷನ್ಸ್ ಕೋ ನಾ ಥೋಡಾ ಖೋಲ್ ಕೆ ರಖೋ, ಔರ್ ಆಪ್ಕೋ ಲಿಮಿಟ್ಲೆಸ್ ಇನ್ಫಿನಿಟಿ ಹರ್ ಜಗ ದಿಖೇಗಿ. ಔರ್ ಕಹೀ ತೋ ಹೀ ಮೇ ಬೋಲ್ತಿ ಹೂ, ಮೇನೆ ಕಹೀ ಪಢಾ ಥಾ, ಔರ್ ಯೇ ಜಬ್ ಹಮಾರಾ ಜೋ ಚಂದ್ರಯಾನ್ ಥಾ, ಜಬ್ ಪಹಲ್ ಅಭಿ ಲ್ಯಾಂಡ್ ಹುವಾ ಥಾ ವಹಾ ಪೆ, ತೋ ಜೋ ಜಬ್ ಯೇ ಪ್ರೆಸ್ ಕಾನ್ಫರೆನ್ಸ್ ಹೋ ರಹಾ ಥಾ ಔರ್ ಸಾರೇ ಭಾರತ್ ಕೋ ಯಾ ಸಮಾಚಾರ ಬತಾಯಾ ಜಾ ರಹಾ ಥಾ, ವಹಾ ಲಿಖಾ ಥಾ ಸ್ಕೈ ಇಸ್ ನಾಟ್ ಲಿಮಿಟ್ ಫಾರ್ ಅಸ್. ಸೊ ಯಸ್, ಕೋಯ್ ಲಿಮಿಟ್ ನಹೀ ಹೋತಾ ಹೈ, ಔರ್ ಎಸೆ ಭಿ ಬಾತೆ ಕರೆಂಗೆ. ಔರ್ ಯೇ ಜೊ ಇನ್ಫಿನಿಟಿ ಕಾ ಟಾಪಿಕ್ ಹೈ ನಾ, ಬಹುತ್ ಇಂಟ್ರೆಸ್ಟಿಂಗ್ ಹೈ, ಮೇ ಇಸ್ ಪೇ ಆಪ್ಕೋ ಕುಛ ಔರ್ ಭಿ ಬತಾಉಂಗಿ. ಚಲಿಯೇ ಏಕ್ ಗಾನಾ ಸುನ್ತೆ ಹೈ, ಜೊ ಹೈ ರಾಕ್ ಸ್ಟಾರ್ ಮೂವಿ ಸೇ ಮೋಹಿತ್ ಚೌಹಾನ್ ಜೀ ಕಿ ಆವಾಜ್ ಮೇ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ಡಾಕ್ಟರ್ ಆಯಿಷಾ ಸಲ್ಮಾ ಗೈನಕೊಲಜಿಸ್ಟ್ ಇಲ್ಲಿಯಾಗ ಇಂಟರ್ವ್ಯೂ ಪೋಸ್ಟ್ ಡೆಲಿವರಿ ಪ್ರಿಕಾಷನ್ಸ್ ಪರ್ ಸಮಯ ಸುನಾ ನ ಭೂಲೆ ಡಾಕ್ಟರ್ ಸಾಹಿಬಾ ಕೆ ಜರೀನ್ ಮಶ್ವರಿ ಸಿರ್ಫ್ ಔರ್ ಸಿರ್ಫ್ ಆಕಾಶವಾಣಿ 101.9 FM ರೇನ್ಬೋ ಪರ್ ಉರ್ದು ಪ್ರೋಗ್ರಾಮ್ ನೈರಂಗ್ ಮೇ.